ಅವರು ಐಸಾ ಠುಮಕ್ಕೆ ಮಚ್ಚಲು, ಐಸಾ ಠುಮಕ್ಕೆ ಮಚ್ಚಲು ಕಿ ಆಮಕೋ ಠುಮಕಾ ಲಗ ಜಾಯೆ ತೋ ಯೇ ಗೀತ ಬಹುತ ಯಾನಿ ಕಿ ಮಶಹೂರ್ ಹೇ ದೋಸ್ತೋ ಔರ್ ಹೇ ಹೇ ದಿಲ್ ತೇರಾ ದೀವಾನಾ.